0: ನಮಸ್ತಸ್ತರಾಗೆ ನಮಸ್ತನ್ ಸುಹಾಗೆ
1: ನಮೋ ಸರ್ವ ಸೌಖನ್ ನಮೋ ಸರ್ವ ಪೋಖನ್
0: ನಮೋ ಸರ್ವಕರ್ತ ನಮೋ ಸರ್ವ ಹರ್ತ
1: ನಮೋ ಜೋಗ ಜೋಗೆ ನಮೋ ಪೋಗ ಪೋಗೆ
0: ನಮೋ ಸರ್ವ ದಯಾಲೆ ನಮೋ ಸರ್ವ ಪಾಲೆ
1: ಚಾಚರಿ ಚಂದ್ರ

0: ಅಕೀರ್ತ ಕೃತ್ಯ ಅಮೃತ ಅಮೃತ ಅಕೀರ್ತ ಕೃತ್ಯ ತಣ್ಣೀತ್ರಿತ್ಯ ಅಕೀರ್ತ ಕೃತ್ಯ ಅಮೃತ ಅಮೃತ
1: ಅಮೃತ ಅಮೃತ